0: ಬೆಳ್ಳಿ ಮಹಾರಾತ ಅನ್ನುವಹಂಸೆಗೆ ದಾತನ್ನು ಹಂಸೆ ಬಕ್ಕುಲ ಮಹಾರಾತ ಅನ್ನುವಹಂಸೆಗೆ ದಾತನ್ನು ಹಂಸವಾಗಿ ವಿಶೇಷಿತವ ಥಾಯ್ಲಾಂಥೇನ್ ವೆಡಮಕರಲ್ಲದ ಉತುಮ್ಮು ದಾತನ್ನು ಹಂಸೆ ಸಹ ಬುರ್ಮದೇಶೇನ್ ವೆಡಮಕರಲ್ಲದ ಉತುಮ್ಮು ದಾತನ್ನು ಹಂಸೆ ದಕಬಲ ವೆಂದಪುದಾಗ ಅನ್ನಟ ಓನ್ ಯುಹುಸುಲುವನ ಆಕಾರ ಅಪರ ದಕಬಲ ಅಂತಕೊಳ್ಳುವನ್ ದನ್ ಮೇವನ ಬಿಟ್ಟ ಈ ದಾತನ್ನು ಹಂಸೆ ಎಲ್ಲ ಎದುರುಪಿರುತ್ತಿನ ಮೇಸೆಯ ಮಲ್ ಪೆತಿವಲಿನ್ ಸರಸಲ ದಹಾವಲ ಸಂಬುದ್ಧ ಪೂಜಾ ವಸಂಧ ಟಿಕೆನ್ ಟಿಕ ಸೀಲು ಕರೆಯಿತು ಸೂದಾನ ವೇನ ಮೋಹತ ಬಾಪಿ ಹಂದೋನಂತೋನೆ ಇದನ್ನ ಅದ ದಹಾಯ ತಿಹೇಟ ಪಮನ ಅಪಿ ಸೂದಾನಂ ದಹಾವಲ ಸಂಬುದ್ಧ ಪೂಜಾ ಪಿಂಕಂ ಸಿದ್ಧ ಕರ ಅನ್ನಟ ಇವಾಗ ಮತ್ತೆ ರಾತ್ರಿಗೆ ಮತಕರನ ಕೊಟ್ಟ ಅದತ್ ರೇ ಹತೆಯಿಂದಲ ಅಪಿ ನೇತ್ರಾಲೋಕ ಧರ್ಮ ವಿಜಯ ಪುಸ್ತಕ ಕಲಾಪೆ ಬೆತಿಗಿ ಪ್ರಸಂಗ ಎದುರಿಪತ್ ಕರನ್ನ ಸೂದಾನಂ ಅದ ದವಸೆ ಮೇ ವಿಹಾರಸ್ಥಾನೆ ದಹಾಂ ಪಾಸರೇ ದುವಾದರುವ ಇವಾಗಿನ ತವತ್ ಯಾವದ ಗಮ್ಮಾನಿಕ ವಿಹಾರಸ್ಥಾನೆ ದಹಾಂ ಪಾಸರೇ ದೂದರವನ್ ವಗೇಮ ಓಪಲಾತ್ ಸೌಂದರ್ಯ ನಿಕೇತನೆ ಜಾತಿಕ ಅಧ್ಯಾಪನ ವಿದ್ಯಾಪೀಠೆ ಅಪೆ ವಿದ್ಯಾರ್ಥಿಯನ್ ತೀರಿಸ ವಿಶೇಷ ಬೆತಗಿ ಪ್ರಸಂಗಕ್ಕೆ ಎದುರುಪತ್ ಕ್ರೀಮಠ ಸೂದಾನಮಿನ್ ಇನ್ನ ಏ ವಗೇಮ ದಿವ್ಯ ಮಹಿಳಾ ಮುಖ ಜಾತಿಕರಗ ತ್ವರನ್ ರಾಜ್ಯ ವಗೇಮ ದಾನ್ಸ ಕ್ರಿಯಾತ್ಮಕ ಏನೋ ಏ ದಾನ್ಸಲ ಹತ್ರ ವಿಶೇಷಿತ ದಾನ್ಸಲ ಹತ್ತಿನೋ ಏತಮ ಕಸಾಗಲ ಸಮೂಹ ವ್ಯಾಪಾರ ಪವರ್ತನ ಚೇತನ್ ದಾನ್ಸಲ ಅದ ಪಸರ್ವೇಸಿತ ಹೆಟ ಪೊಹೆ ದವಸೆ ಸಂಪೂರ್ಣ ಕಾಲೇಮ ಅವತ್ತನ ಟೌನ್ ಸೇಲು ಕಟ್ಟಿದ್ದು ಸೂದಾನಂ ಕರ್ಲಾಯ್ತಿ ಎನ್ನೆ ಏ ವಗೇಮ ಅಪಿ ದಾನ್ನುವ ತವತ್ ವಿಶೇಷ ದಾನ್ಸಲ ಸಾಮಾನ್ಯ ಸೀನ್ ಸಂಬೋಲ್ ದಾನ್ಸಲ್ ಐಸ್ ಕ್ರೀಮ್ ದಾನ್ಸಲ್ ಕಾಡಲ ದಾನ್ಸಲ್ ಇವಾಗ ದಾನ್ಸಲ್ ರಾಶಿಯ ಬಂಡಾರವಿಲ ನಗರಿ ಕ್ರಿಯಾತ್ಮಕರ ಅನ್ನಟ ಸೀಲು ಸಮುದಾಯಕ್ಕೆ ಅಂತೀವರಿಗೆ ತೀನ ಮೋಹದಕ್ತಮಾಯಿ ಮೇವಿನ ದಕ್ಕಿನ ಲಭ್ಯತೆ ನಪಿ ಆರಾಧನಾ ಕರಮು ನೆಟ್ ಎಫ್ ಎಂ ರೇಡಿಯೋ ಎಫ್ ಎಂ ಅನುಪಹ ಎಫ್ ಎಂ ಅನುಹತರ ದಸಮ ಅಟೆನ್ ನೆರೆಲಾರ ಸಹಗರಿನ ಆಯತ ಬಂಡಾರವಿಲ ಎನ್ನ ಪುಲುವನ್ ಕಮಕ್ತಿಯನ ಮೇ ದುರ್ಲಭ ಅವಸ್ಥಾವೆ ಪ್ರಯೋಜನ ಗನ್ನ ಎನ್ನ ಕೇಳ ಬಂಡಾರವಿಲ ಶ್ರೀ ಪುಷ್ಪಾರಾಮ ವಿಹಾರಸ್ಥಾನ ಇದೆ
1: ಓ ಬೆಹವಿನ್ಮ ಸ್ತುತಿ ಸಮೀರ ಅಪಿಟ ತೊರತುರು ರಾಗಿನ ಆವಟ ಇದಿಂ ಒಬತ್ ಧಾತು ವಂದನಾ ಕರಗಾನ್ ಇವಾಗ ಮೇ ಪೊಸೊನ್ ಕಲಾಬೆ ನರಂಬನ್ ಸದಹಸತಿನ್ ಒಬಟಾತ್ ಬಂಡಾರವಿರ ನಗರಿಯಟ ಯನ್ನ ಪುಲಾನ್ ಕಿರೀಮ್ ಯನ್ನ ಪುಲಾನ್ ಕಿನ ಮತ ಕಿರೀಮತ್ ಎಕ್ಕ ಯನ್ನ ಮೇ ಪೊಸೊನ್ ದವಸ ಹೆಟ ದವಸ ಎದಿತ್ ಮೇ ಸಿಯಾಲ ಕ್ರಿಯಾತ್ಮಕೈ ಇದಿಂ ಪೌಲೆ ಸಮಟ ಗಿಹಿಲ್ಲ ವಂದನಾ ಮಾನ್ ಕರಗಾನ್ ಪುಲಾನ್ ಅವಸ್ಥಾವಕ್ ವಿಧಿಯಟಾತ್ ಮೇ ಹಂದುನನಟ ಪುಲಾ
2: ನೇತ್ರಾಲೋಕ ಧರ್ಮ ವಿಜಯ ಪೊಸೊನ್ ಕಲಾಪಯ

0: ಸತ್ಯ ಒಬ್ಬ ವೆತಗಿನೇನ್ನಿ
1: ಅಮ್ಮ ಆದರೆ ಅಪಿಟ ಕವಪು ಪಟ್ಕಟಕ ರಸ ದಿವ್ಯ ಕುಳುಬಳು ನಿಷ್ಪಾದನ ಅಮ್ಮಗೆ ಅತ್ಕುನಯ ಸೆರಂಡಿ ಗ್ರೀನ್ ಪ್ಲಾಂಟೇಶನ್ ಪ್ರೈವೇಟ್ ಲಿಮಿಟೆಡ್
2: ದಿವುನುವೆನ್ನ ನಾಯಕ್ ಗನ್ನ ಒಬ್ಬಟ ತಿಬಿನ ಹೊಂದಮ ಸುತುಸುಕಮ ಕ್ರಿಪ್ಸ್ಕೋ ಇಹಲ್ಲ ಕ್ರಿಪ್ಸ್ಕೋ ಆಗ್ಯಾಕ್ ಪವತ್ವಾಗೆ ನೀಮೆನ್ ಮೌಲ್ಯ ಆಯತನವಲಿನ್ ಪಹಸುವೆನ್ ನಾಯಲಭಾಗೆ ನಿಮಟ ಒಬ್ಬಟ ಅವಸ್ಥಾವ ಕ್ರಿಪ್ ಡೊಟ್ ಎಲ್ಕೆ ವಿತ ಪಿವಿಸ ಒಬಗೆ ನಾಯತುರುತುರು ವಾರ್ತಾವ ಲಭಾಗನ್ನ ಕ್ರಿಪ್ ಶ್ರೀಲಂಕಾ
3: ಪೇಯನ್ ಪೇ ಅಲುತ್ವನ ಅಲುತ್ ಪೇ ವಿಮಸುಮ ಎತ್ ನ್ಯೂಸ್
4: ಆಯುಬವಾನ್ ಜನತಾವ ವಿಶ್ವಾಸ ಕರ್ಣ ಸತ್ಯ ನೆಟ್ ನ್ಯೂಸ್ ಸಮಗ ಮಮ ಗಯಶ್ರೀ ಗಮಗಿ ವಸರೇ ಗತವು ಕಾಲೇ ತುಲ ವಾರ್ತಾವು ಡೆಂಗು ಮರಣ ಸಂಖ್ಯಾವ 31 ದಕ್ವಾ ಇಹಲ ಗೊಸ್ತಿಬಿನವಾ ಮಿಮ ಮರಣ ಸಂಖ್ಯಾವ ವಾರ್ತಾವನ ರೋಗಿಯಂಗೆ ಪ್ರತಿಶತಯಾಕ್ ಲೆಸ ಸಿಯೇಟ 0.06 ಬವ ಸಂದಹನ್ ವಸರೇ ಮೇ ದಕ್ವಾ ಕಾಲೇ ತುಲ ವಾರ್ತಾವು ಡೆಂಗು ರೋಗಿಯಂಗೆ ಸಂಖ್ಯಾವ 51049 ದಕ್ವಾ ಇಹಲ ಗೊಸ್ತಿಬಿನವಾ ಜೂನಿ ಮಾಸೇ ದಿ ಪಮನಕ್ ರೋಗೀನ್ 10208 ಹಂದುನಾಗಿನ ಐತಿ ಬವ ಸಂದಹನ್ ಬಸ್ನಾಹಿರ ದಕುನ ಸಬರಗಮುವ ಮಧ್ಯಮಹ ನೆಗಡಿಹಿರ ಪಲಾತ್ವಲಿನ್ ವೆಡಿಮ ರೋಗೀನ್ ಸಂಖ್ಯಾವಕ್ ವಾರ್ತಾವಿ ಐತಿ ಬವ ಜಾತಿಕ ಡೆಂಗು ಮರ್ದನ ಏಕಕೆ ಸಂದಹನ್ ಕಲಾ ಎಮಿನ್ಮ ಅವಧಾನಂ ಸೌಖ್ಯ ವೈದ್ಯ ನಿಲಧಾರಿ ಕೊಟ್ಟಾಶ ಸಂಖ್ಯಾವ 124 ನೆಟ್ ನ್ಯೂಸ್ ಪ್ರಧಾನ ಪ್ರವೃತ್ತಿ ಪ್ರಕಾಶ್ಯ ದಹವಲ್ 12 ಬಲಾಪುರತ್ವನ್ನ ಮೋಹತಿ ಮೋಹತ ವಿನಸ್ವನ ಅಲುತ್ಮ ತುರುತುರು ಸಂದಹ ನೆಟ್ ನ್ಯೂಸ್ ಯೂಟ್ಯೂಬ್ ನಾಲಿಕಾವಟ ಸಹ ನೆಟ್ ನ್ಯೂಸ್ ಫೇಸ್ಬುಕ್ ಪಿಟುವಟ ಪಿವಿಸೆನ್ನ ನೆತಹೋತ್ ನೆಟ್ ನ್ಯೂಸ್ ಡಾಟ್ ಎಲ್ ಕೆ ಅಪಗೆ ವೆಬ್ ಅಡವಿಯಟ ಪಿವಿಸೆನ್ನ
5: ಸತ್ಯ ಅಂತ ಹೆಲೋ ಹೆಲೋ ಸತ್ಯ.

0: ಸತ್ಯ ಒಬ್ಬವೆತ್ತಗೆನೇನೆ
1: ಅಮ್ಮ ಆದರೆ ಅಪಿಟ ಕವಪು ಪಕ್ಕಟಕ ರಸ ದಿವ್ಯ ಕುಳುಬಳು ನಿಷ್ಪಾದನ ಅಮ್ಮಗೆ ಅದ್ಗುಣಯ ಸೆರಂಡಿ ಗ್ರೀನ್ ಪ್ಲಾಂಟೇಶನ್ ಪ್ರೈವೇಟ್ ಲಿಮಿಟೆಡ್
2: ದಿವುನುವೆನ್ನ ನಾಯಕ್ಗನ್ನ ಒಬ್ಬಟ ತಿಬಿನ ಹೊನ್ನಮ ಸುತುಸುಕಮ ಕ್ರಿಪ್ಸ್ಕೋ ಇಹೆಲ್ಲ ಕ್ರಿಪ್ಸ್ಕೋ ಆಗೆಯ ಪವತ್ವಾಗೆ ನಿಮೆನ್ ಮೌಲ್ಯ ಆಯತನವಲಿನ್ ಪಹಸುವೆನ್ ನಾಯಲಬಾಗೆ ನಿಮಟ ಒಬ್ಬಟ ಅವಸ್ಥಾವ ಕ್ರಿಪ್ ಡೊಟ್ ಎಲ್ ಕೆ ವಿತ ಪಿವಿಸ ಒಬಗೆ ನಾಯತುರುತುರು ವಾರ್ತಾವ ಲಬಾಗನ್ನ ಕ್ರಿಪ್ ಶ್ರೀಲಂಕಾ
3: ಪೇನ್ ಪೇ ಅಲುತ್ವನ ಅಲುತ್ ಪೇ ದಿಬಸ್ವ ಎತ್ ನ್ಯೂಸ್
4: ಐಬಾನ್ ಜನತಾವ ವಿಶ್ವಾಸಕರಣ ಸತ್ಯ ನೆತ್ ನ್ಯೂಸ್ ಸಮಗ ಮಮ ಸಚಿನಿ ತದ ಸುರಂಗ್ ಸಹ ರಲು ಮುಹುದು ಪ್ರದೇಶ ಪಿಲಿಬಂದವ ಅವವಾದಾತ್ಮಕ ನಿವೇದನೆಯ ಕಾಲುಗುರು ವಿದ್ಯಾ ಡೆಪಾರ್ಟ್ಮೆಂಟ್ ವಿಸಿನ್ ನಿಕುತ್ ಕರತೆ ಬೆನವಾ ಏನುವ ಕಂಕ ಸಂತೋರೆ ಸಿಟ ಮಣ್ಣಾರಮು ಕೊಲ್ಲಂಬ ಗಾಲ್ ಸಹ ಹಂಬಂತುಟ ಹರಹಾ ಪೊತವಿಲ್ ದಕ್ವಾವನು ಮುಹುದು ಪ್ರದೇಶ ಸಂದಹಾ ಮೆಮ ಅವವಾದಾತ್ಮಕ ನಿವೇದನೆಯ ಮಗಿನ್ ದರಂ ದೆನವಾ ಮೆಮ ಮುಹುದು ಪ್ರದೇಶವಲ ಸುಲಂಗೆ ವೇಗೆ ವಿಟಿನ್ ವಿಟ ಪ್ಯಾಟ ಕಿಲೋಮೀಟರ್ ಪನಹತ್ ಹೆಟಾತ್ ದಕ್ವಾ ವೆಡಿವನ ಅತರ ಎಮ ಮುಹುದು ಪ್ರದೇಶ ರಲವಿಯ ಹಕಿಬವ ಕಾಲುಗುರು ವಿದ್ಯಾ ಡೆಪಾರ್ಟ್ಮೆಂಟ್ ಸದಹನ್ ಕಲಾ ಈ ಪಿಲಿಬಂದ ಅವಧಾನೆಯನ್ನು ಕಟೆಯದು ಕರ್ನಲ್ಲಿ ಸತ್ ಕಾಲುಗುಣ ವಿದ್ಯಾ ಡೆಪಾರ್ಟ್ಮೆಂಟ್ ವಿಸಿನ್ ನಿಕುತ್ ಕರ್ನು ಲಬನೆ ಎದಿರಿ ನಿವೇದನ ಪಿಲಿಬಂದವ ಅವಧಾನೆ ಯುಮು ಕರ್ನಲ್ಲಿ ಸತ್ ದೇವರಹ ನಾವಿಕ ಪ್ರಜಾವಟ ದನಂ ದೆನವಾ ಮೀಲಗಣಿತ್ ನ್ಯೂಸ್ ಪಸ್ವರ ತುನಟ ಮೋಹತಿನ್ ಮೋಹದ ವಿನಸ್ವನ ಅಲುತ್ಮ ತುರುತುರು ಸಂದಹ ನಿತ್ ನ್ಯೂಸ್ ಯೂಟ್ಯೂಬ್ ನಾಲಿಕಾವಟ ಸಹ ನಿತ್ ನ್ಯೂಸ್ ಫೇಸ್ಬುಕ್ ಪಿಟುವಟ ಪಿವಿಸೆನ್ ನದಹೋದ್ ನಿತ್ ನ್ಯೂಸ್ ಡೊಟ್ ಎಲ್ ಕೆ ಅಪಗೆ ವೆಬ್ ಅಡವಿಯಟ ಪಿವಿಸೆನ್
5: ಸತ್ಯ ಅಂತ್ಯ ಸತ್ಯ ಅಂತ್ಯ